ಮಾಸೆರದಿ ನವೋ ಅಗ್ರಿಮಾಸೇರೆ ಗೋಪನರಜನ್ ಕಸನ್ಮಣಿ ಸಂಧ್ಯ ಮದಿನ ಕ್ಯಾತಸ್ಯ ಬಲ ಗಲು ಜಮನ್ ಬರ ಶಿಗ್ರ ಅಂತರ ರಜಿಯವನ್ ಸಬಲುಜ್ಞ ಪರ ಪ್ರಾಣ ರಜನ್ ಸುಧನಾಯಕ್ ಬಂಬಾಯುನ್ ಬರ